0: ಒಂದೇನೆ ನಮ್ಮ ಗುರಿ ಒಂದೇನೆ ಹಿಂದೆ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತೋ ದಿಲ್ಲಿ ಕಾ ಬಾಂಕ ಜವಾನ್.
2: ಅಚ್ಚಾ, ದಿಲ್ಲಿ ಕಾ ಬಾಂಕ ಜವಾನ್, ನಾನ್ ಬಡನಾಟ ಮಾವೇನ್. ಹಲ್ವಾ ಪೂರಿ ಗರಂ ಜಿಲೇಬಿ ಗುಲಾಬ್ ಜಾಮುನ್ ಬಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ ಕೇಲೋ ಅಭಿ ಬನಾತಿ.